0: ಇದಿರೆ ಗುಮು ಮಾಹೇರ್ಲಾದಾತೆ
1: ಹೊಶೆ
0: ಗುಮು ಮಾಹೇರ್ಲಾದಾತೆ ಹೋ ನಕವಾ ಗುಮು ಮಾಹೇರ್ಲಾದಾತೆ ಹೋ ನಕವಾ ತಿಚಾ ಗೋವಾಲಾ ಕೋಕಣ ದಾಖವಾ ಹೋ ತಿಚಾ ಗೋವಾಲಾ ಕೋಕಣ ದಾಖ

ಮಲ ಮಣು ಕಶಿ ಹಳದಿ ಕುಂಕ ವಾಚಾ ಭರಲ ದೋನ್ಹೀ ರಾಶಿ ಹಳದಿ ಕುಂಕ ವಾಚಾ ಭರಲ ದೋನ್ಹೀ ರಾಶಿ